ಸಾರೇ ನಿಧನಿ ಪಮ ಪಗಮ ನಿಧನಿ ಪ ಗಮ ರೇ ಸಾ ದೇ ರೇ ಸಾ ದೇ ರೇ ಸಾ ಗ ಗ ಗಮ ರೇ ರೇ ಸಾ ದೇ ನಿಧನಿ ಪಮ ಪಗಮ ನಿಧನಿ ಪಮ ಪಗಮ ನಿಧನಿ ಪಮ ಪಗಮ ಪಾಸ್ಪೋರ್ಟಿ ಗಾಮ ಋತಮೆ ಗಾಮ ತಾತಿನ್ ತಿನ್ನ ತಾತಿನ್ ತಿನ್ನ ತಾತಿನ್ ತಿನ್ನ ತಾತಿನ್ ತಿನ್ನ ತಾತಿನ್ ತಿನ್ನ ತಾತಿನ್ ತಿನ್ನ